ಸಂಸ್ಕೃತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದೆಹಲ್ಯಾಂ ನಾಗರಿಕ ಸಮ್ಮಾನ ಸಮಾರೋಹಸ್ಯ ದ್ವಿತೀಯ ಚರಣೆ ಪದ್ಮ ಪುರಸ್ಕಾರಾನ್ ಪ್ರಾಯಚ್ಛತ್. ಗೃಹಮಂತ್ರಿ ಅಮಿತ್ ಶಾಹ ಅಕಥಯತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯ ನಿರಸನೇನ ಶ್ಯಾಮಪ್ರಸಾದ ಮುಖರ್ಜಿ ವರ್ಯಸ್ಯ ಸ್ವಪ್ನಾಃ ಸಾಕಾರೀಭೂತಾಃ. ಸರ್ವೋಚ್ಚ ನ್ಯಾಯಾಲಯೇನ ತ್ರಿನವತ್ಯುತ್ತರೈಕೋನವಿಂಶತಿತಮ ವರ್ಷಸ್ಯ ಬೌ ಬಾಜಾರ್ ವಿಸ್ಫೋಟಸ್ಯ ದೋಷಿಣಃ ರಶೀದ ಖಾನ್ ಇತ್ಯಸ್ಯ ಸಮಯಪೂರ್ವ ಮುಕ್ತಿ ವಿಷಯೆ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಹೋರ್ಮುಜ್ ಜಲಸಂಧೇಃ ಉದ್ಘಾಟನೇನ ಆಸಂಸಾರಂ ಊರ್ಜಾ ಸುರಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿತಿ. ಲಿಯೋನೆಲ್ ಮೆಸ್ಸಿ ಇತ್ಯಯಂ ಫೀಫಾ ವಿಶ್ವಕಪ್ ಕ್ರೀಡಾಯಾಃ ಇತಿಹಾಸೆ ಸರ್ವಾಧಿಕಂ ಗೋಲ ಇತಿ ಲಕ್ಷ ಪ್ರಾಪಕಃ ಅಭವತ್ ಯೇನ ಅರ್ಜೆಂಟಿನಾ ದೇಶಃ ನೋಕೌಟ್ ಇತಿ ಚರಣಂ ಪ್ರತಿ ಪ್ರಾವಿಶತ್. ಅಪಿ ಚ ಹಾಕಿ ಕ್ರೀಡಾಯಾಂ ಅದ್ಯ ಲಂಡನ್ ನಗರೆ ಎಫ್ಐಎಚ್ ಪ್ರೊ ಲೀಗ್ ಕ್ರೀಡಾಯಾಃ ಆರಂಭಿಕಾಯಾಂ ಸ್ಪರ್ಧಾಯಾಂ ಭಾರತಂ ಪಾಕಿಸ್ತಾನೇನ ಸಹ ಕ್ರೀಡತಿ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ರಾಷ್ಟ್ರಪತಿನಾ ದ್ರೌಪದೀ ಮುರ್ಮು ಮಹೋದಯಯ ನವದೆಹಲ್ಯಾಂ ರಾಷ್ಟ್ರಪತಿ ಭವನೆ ದ್ವಿತೀಯೇ ನಾಗರಿಕ ಅಲಂಕರಣ ಸಮಾರೋಹೇ ಪದ್ಮ ಪುರಸ್ಕಾರಾಃ ಷಡ್ವಿಂಶತ್ಯುತ್ತರ ದ್ವಿಸಹಸ್ರಂ ಇತಿ ಪ್ರದತ್ತಾಃ. ರಾಷ್ಟ್ರಪತಿ ಮಹೋದಯಯ ಪಂಚಷಷ್ಟಿಃ ಪದ್ಮ ಪುರಸ್ಕಾರಾಃ ಸಮರ್ಪಿತಾಃ. ಏಷು ಪದ್ಮವಿಭೂಷಣಂ ದ್ವೇ ಪದ್ಮಭೂಷಣಂ ಸಪ್ತ ಪದ್ಮಶ್ರೀಃ ಷಡ್ ಪಂಚಾಶತ್ ಸಂತಿ. ಟೆನಿಸ್ ಕ್ರೀಡಕಃ ವಿಜಯ ಅಮೃತರಾಜಃ ಅಭಿನೇತಾ ಮಮ್ಮೂಟ್ಟಿ ಪಾರ್ಶ್ವಗಾಯಿಕಾ ಅಲಕಾ ಯಾಜ್ಞಿಕಃ ಕ್ರಿಕೆಟ್ ಕ್ರೀಡಕಃ ರೋಹಿತ್ ಶರ್ಮಾ ಚೇತ್.